0: 1550 KRPI ರೇಡಿಯೋ ತೆ ತುಸಿ ಸುಣ ರಹೇ ಸೀ ಲೈವ್ ಫ್ರಮ್ ಗುರು ನಾನಕ್ ಸಿಖ್ ಗುರುದ್ವಾರಾ ಸಾಹಿಬ್ ಸ್ಕಾಟ್ ರೋಡ್ ಸರಿ.
1: ಯುಆರ್ ಲಿಸ್ನಿಂಗ್ ಟು KRPI 1550 ರೇಡಿಯೋ ಫರ್ನ್ಡೇಲ್ ವಾಷಿಂಗ್ಟನ್.
2: ಕೈ ದಿನಾ ತೋ ದಾಸ ಏಕ ಲಡಿವಾರ ವಿಚಾರ ಆಪನು ಸರ್ವನ ಕರಾ ರಹೇ ಹೈ ಸೋ ದರ ಕೇಹಾ ಸೋ ಘರ ಕೇಹಾ ਜਿਤ ਵੈ ਸਰਵ ਸੰਭਾਲੇ ਇਸ ਜੀਵਨ ਦਾ ਲਕਸ਼ ਹੈ ਉਸ ਘਰ ਦੀ ਤਲਾਸ਼ ਜਿੱਥੇ ਰਹਿਣਾ ਹੈ।